ತುಬಡಾವಿಯು ದಾಯೂನ್ ತೆಹೇನಿ ಮೀನೇಕ ತಿಸ್ನೀನೇನ ಹೆನೆನ್ ಎಂಬಲಿಬ್ದೇ ಏಣನೇನ ಶಲ್ಲ ದಾಯುವ ಲಿಬಾಬಿಯುವ ಕ್ವತಿಯುವ ದಾಯಿ ಥಯಾತಿಯುವ ತಿಸೇನ ಮಿಡ್ಡಾ ಬಕೈ ಇಮಿಂದರಾಯೋಕ್ನಾವ ಹ್ಯಾಶೆಯೋಕ್ನಾವ ಇಮರಗುಯೋಕ್ನಾವ ದಾಯಿ ಥಯಾತಿ ಬರಕ್ ತಿಸೇನ ಹೆನೆನ್ ಏನೋಕ್ನ ನಭೋವ ಎಂಬಲಿ ಹೆನೆನ್ ಎದ್ನೂನ್ ಅಂಬರಾಕ್ ಎಕ್ನಾಕ್ ಅಮಗ್ದ ಕಿತ್ತೇನ್ ಅಂಸೆ ಹೆನೆನ್ ತೋನಹು ಅದೀದಾನೆ ಅದೇತ್ ಓನ್ ಉಶಾನಿ ಹುವ ಕಕ್ ಉನೂಧ ಉಶಾನಿ ಮಯುಕ್ ಕತೀನ್ ಮಿಯಾದಿ ಎಂಬರಿಯೋ ಹದೀದಾನೆ.

ಡಾವ್ಯುದಯೂನ್ ತೆಹೇನಿ ಮೀನಿ ಕತಿಸಿನೇನ ಹೆನೆನ್ ಒತ್ತೋನ ತುದಾಯ್ ದೊಕ್ನ ನೆಹರಿ ಉತ್ತುರಂಶಿ ತೊಕ್ ನಂಬತೋ ತೆಹಾಯ್ ಮೀನಿ ಕನಿ ಸರಿ ಓಕ್ನ ನಬ್ಬೋ ಎಂಬಲಿ ವಿನೇಯತ್ ಒತ್ತೋನ ಅಂಸೆಹೋ ಅದೀದಾನೆ ಅದೇ ಬೇದೋರಿ ದೇ ತೊಕ್ನ ಉನ್ ಊದೈ ಕಕ್ ಉನ್ ಶಾನ್ ಹಿ ಮಯುಕ್ ಕಾವೆ ಕತಿ ಎನ್ ಹೆನೆನ್ ನಿಶಬ್ಬೆ ಕುನ್ ಓದೈ ಕಸ್ಸೆ ನಾದ ಅಕ ಕಾಫ್ ಕಿಂಗ್ ಕೆ ಉನ್ ಉದಯಿ ತೊಕ್ ಅಲ್ಲಾಹ್ ಯಾವೆ ಕತಿಯ ತುನ್ ತೋನ ಕಸ್ಸೋ ನೋದಯ ಯಾವೆ ಕತಿಯ ತೋನ ಹಿ ಆಯೋನ್ ಒನ್ ಹೆನೆನ್ ಉಶಾನ ನಾಗ್ವದಿ ಬು ಶಾನ ಗುದ ಹೋಯೇ ಬು ಇಕತಿ ಶಾನ ಕ ಉಂ ಬರುಕ್ ಬಾ ಸಯ್ಯ ಸೈ ಶಗಾಮ್ತಿಯ ತೋನಾ ಧಮಾನು ದ ಏಫೆ ತುಗ್ರಾಯ ತಿಕತಿಯ ಗರೀದ್ ಅಲ್ಲಾ ಮಮಿತ್ ನಾ ತೇ ಕಣಿಯ ತರ್ಮೂಮಾ ತವಾಯಿತ್ ಅಮ್ ತರ್ರಾಮಿತ್ ಸೂರ್ ತೇ ವಿಯೇಕ ಲೈ ದಿಕ್ತೋರ್ ತಿಕತಿಯ ಮೊಹಂದಿಸ್ ತಿಕತಿಯ ಮೊಹಾಮಿಬ್ ತಿಕತಿಯ ಉಸ್ತಾಸ್ ತಿಕತಿಯ ಆನ್ ಅರೆ ತೇನ ತೇರವ್ ತಿ ಗಾನಾ ತೆ ತಿರವ್ ತೆ ವಹನ್ ತಿಕತಿಯ ಬೇನ್ ಓದೋರ್ ಇಂಬ ತೆಯೋಗಾ ತಿಕತಿಯೋ ಉಂ ಬರು ಅನ್ಶಾನ್ ಹಯೋ ಅಕು ಮಯುಕ್ ಶಾನ್ ಹಯು ಉನ್ ಉದಿ ಕಸ್ಸಾ ಶಗಾಮೇ ನಿಶಾನ್ ಹಯು ನಾದ ಉನ್ ಉದ ಎಲ್ಲ ಅಖ್ಲೆ ಗ್ಯಾನು ಕಸ್ಸೆ ಗಾ ತಿ ನಾತಿ ವಗಾ ಥಾ ಅತಿ ವಖ್ಲೆ ಗಾ ಬಕು ಉಶಾನ್ ಹಿ ಮಯುಕ್ ಕಾಬ್ ನಿಕತಿಯ ತೋನ ನೆ ಸರಿ ಓಕ್ ಆಓ ಥವೈ ತಿ ಕಾ ಕೆಂದೆ ಉಶಾನುಕ್ ತು ಹನ್ ತಾಯ್ ತು ಇಕತಿ ಆಯ ಹಮಾದು ದ್ಯುತಿ ಅಕ್ ತಿಮೇವ್ ಡಿ ನಾ ಪಾಯ ಆಪ್ ಶಾಬತಿ ಏ ಕೆಂದೆ ಬೆ ತು ನಾ ತಿ ದಾಯ ನೆ ನೆ ಒತ್ತು ಬಿಡಾವಿ ದೌನ್ ಏ ನಿ ಮೀನಿ ಕ ಉಶಾನ್ ಹಿ ಬ್ರಾವ ಕಾ ಕತಿ ನೆ ನೆ ಸರಿ ತುದರತ ಕತಿಯ ವದು ಕತಿಯ ಅಲಿ ನಾ ಆನ್ ಅರೆ ಓರೆ ವಿ ಕಚಿಯ ಕುರೆ ವಿ ಶಾಕು ಇವ ಒರೆ ವಿ ರಶದ್ ಓ ನಂದಾಯಿಬು ಅರೆ ತೋನ ತು ದಮಾನ್ ಓ ನಾಯ್ ಸವಾಗ ದರಬೇತೆ ದಿಕತಿನೆ ಅಲ್ಲಮಮಾನತ್ ನತ್ ಕನ್ನತ್ ಸವಾಗ ನಾ ಅರೆ ಆನ್ ದುಕ್ಕ ನೆ ಕಚಿಯ ತಿಜಾರಾತೆ ಮಯುಕ್ಕಾ ಭೋ ಅಕೇನಾ ಅರೆ ಮತಾಯ ಕತಿನ ಉನ್ ಅಲ್ಲಾದ್ ಗ್ರಿಸಿಯನು ತೋಕ್ನ ಕ ಉನ್ ನಾತ್ ಕನ್ನಾತ್ ನ ಇಕತಿ ಶಾನ ಕಬಾ ಸಯ್ಯ ಸೈ ಶಗಾಮಾನ್ ಉನ್ ಉದೈ ದ ಉಶಾನ ಓಕ್ನ ಸಯ್ಯ ಸೇನೆ ಓ ವಿ ಸಯ್ಯ ಸೈನೆ ಓ ಹೋ ಏತೆನ ಉತ್ತು ನಾತಿ ದ ಇನ್ ಇನ್ ತೋನ ತುನೆ ಸರಿ ವೇ ತೋಕ್ನ ಶನಿ ಮಯುಕ್ಕಾ ವಕೇತಿ ಮಲ್ಲವೆ ಏನ್ ರಸೀಫೆ ಬಿನೆ ಕೆಲಲ್ತೆ ಉದಯುನ್ ಶಗಾಮೇನು ಬೇನ್ ಓದೋರ್ ನಾತಿ ಮೇರ್ನು ತು ತೋನ ತು ತಿ ಮೇರ್ನೆ ರಿಷಿದ್ನ ಉರ್ಷುದ್ನ ಗದಿ ಬುತಿಂದೇಕ್ ತುಮರ್ರಿ ಉಂಬ ತೋ ನಾ ಥೊಯ್ ದಾಸ್ತಿನಿ ಆಯ ಅರೆ ನಾ ತರೆ ದಾಯ ಕಾದ್ವೇರ್ ಶನ ಗಾರ್ ದೋರ್ ಶಲಿಕ್ ಗಿರಿಶಾಪ್ ಶಲಿಕ್ ಕತಿನೆ ಗುದ ಕತಿನೆ ಮರ್ರಿಯೋ ಗಿರಿಶ ಕಸ್ಸೆ ಅಹೇತಿ ಲಿಕ್ ಕಿದ್ದೆ ಬೆತ್ತು ನಾತಿ ದಾಯ್ ಶನಿ ದಾಯ ಕಾ ವಕೇನ ರಸೀಫ್ ಕತಿಯೇಕ್ ಆನ್ ಅರೆ ಇಕತಿ ಶನಕ ಅರ್ರಿ ಓಕ್ನು ಶಗಾಮಾನ್.

ದುಬಡಾವಿಯು ದಯೂನ್ ತೆಹೇನಿ ಮೀನೇಕ ತಿಸ್ನೀನೇನ ಹೆನೆನ್ ಎಂಬಲಿವ್ದೇ ಏಣನೇನ ಶಲ್ಲ ದಾಯುವ ಲಿಬಾಬಿಯುವ ಕ್ವತಿಯುವ ದಾಯಿ ತಯಾತಿಯುವ ತಿಸೇನ ಮಿಡ್ಡಾ ಬಕೈ ಇಮಿಂದರಾಯೋಕ್ನಾವ ಹ್ಯಾಶಯೋಕ್ನಾವ ಇಮರಗುಯೋಕ್ನಾವ ದಾಯಿ ತಯಾತಿ ಬರಕ್ ತಿಸೇನ ಹೆನೆನ್ ಏನೋಕ್ನ ನಭೋವ ಎಂಬಲಿ ಹೆನೆನ್ ಎದ್ನೂನ್ ಅಂಬರಾಕ್ ಎಕ್ನಾಕ್ ಅಮಗ್ದ ಕಿತ್ತೇನ್ ಅಂಸೆ ಹೆನೆನ್ ತೋನಹು ಅದೀದಾನೆ ಅದೇತ್ ಓನ್ ಉಶಾನಿ ಹುವ ಕಕ್ ಉನೂ ಉದಯ ಉಶಾನಿ ಮಯುಕ್ ಕತೀನ್ ಮಿಯಾದಿ ಎಂಬರಿಯೋ ಹದೀದಾನೆ.